ಆನಂದಾಯ ದಾಖರ ಬ್ರಹ್ಮಜ್ಞಾನಿ ಸರ್ವಕ ಠಾಕುರ ಬ್ರಹ್ಮಜ್ಞಾನಿ ಕೆ ಮತ ಕೌನ್ ಬಖಾನ ಬ್ರಹ್ಮಜ್ಞಾನಿ ಕೆ ಗತ್ ಬ್ರಹ್ಮಜ್ಞಾನಿ ಜಾನ ಬ್ರಹ್ಮಜ್ಞಾನಿ ಕ ಅಂತ ನ ಪಾರ ನಾನೇ ಬ್ರಹ್ಮಜ್ಞಾನಿ ಕೋ ಸದಾ ನಮಸ್ಕಾರ ಬ್ರಹ್ಮಜ್ಞಾನಿ ಸಬ್ ಶ್ರೇಷ್ಠ ಕಾ ಕರ್ತಾ ಬ್ರಹ್ಮಜ್ಞಾನಿ ಸಾ ಜೀವ ನೈ ಮರ್ತಾ

ಸಮುದಾಯ ತದಕರೆ ಕುವಾರಿ ಗುರುಪ್ರಸಾದ ಕಮಿಟಿ ಅಭಿಮಾನ ಸೋಜನಾನಿ ದರ್ಗಾ ಪರವಾನ ಕೋಡ್ ಕರ್ಮ ಕರ ಹೋತಾರ ಸುರಂ ಪಾವೆ ಸುಗಲೇ ಬಿರುತ್ತಾರೆ ಅನಗದ ವಸ್ಯ ಕರೆಯ ಅಹಂಕಾರ ನರ್ಗ ಸ್ವರೂಪ ಬೇರೆ ಅವತಾರ ಅನಗ ಜತನ ಕರ ತಮ್ಮ ಇಂದ್ರ ವಾಯ ಹರ ದುರ್ಗಾ ಕೋಕ ಸ್ವಯಗ ವಾಯ್

ಸನಹೇನ ಜಯಹೇ ರೂಪರಂಗ ರೇಖಪೇಕೌ ಕಹನ ಸಗತ ಕೇಹೇ ಆಚಾಲಮೋ ಆಚಾಲ ಮೂರ್ತನ ಪಾವ ಪ್ರಕಾಶ ಅಮಿತೋಜಕ ಹಿಜ್ಜ ಕೋಟ ಇಂದ್ರ ಇಂದ್ರಾನ್ ಶಾಹ ಶಾಹಣ ಗಣಿಜ ತ್ರಿಭವನ ಮಹೀಪ ಸ್ವರ್ಣರ ಅಸ್ವರ ನೇತ ನೇತ ಮಂತ್ರಣ ಕಹತ ತ್ವಾ ಸರ್ವನಾಮ ಕಥ ಕಮನ ಕರ್ಮ ನಾಮ ವರ್ಣ ಸುಮತ್ ಪುಜಾಂಗ ಪರ್ಯಾತ ಶಂದ ನಮಸ್ತಮಂ ಅಕಾಲೇ ನಮಸ್ತಮಂ ಕೃಪಾಲೇ ನಮಸ್ತಂಗ ರೂಪೇ ನಮಸ್ತಂಗ ನೃಪೇ ನಮಸ್ತಂಗ ಪೇಖೇ ನಮಸ್ತಂಗ ಲೇಖೇ ನಮಸ್ತಂಗ ಕಾಯೇ ನಮಸ್ತಂಗ ಜಾಯೇ ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ನಾಮೇ ನಮಸ್ತಂಗ ಠಾಮೇ ನಮಸ್ತಂಗ ಕರ್ಮಂಗ ನಮಸ್ತಂಗ ಧರ್ಮಂಗ ನಮಸ್ತಂಗ ನಾಮಂಗ ನಮಸ್ತಂಗ ತಾಮಂಗ ನಮಸ್ತಂಗ ಜೀತೆ ನಮಸ್ತಂಗ ಭೀತೇ ನಮಸ್ತಂಗ ಬಾಹೇ ನಮಸ್ತಂಗ ಠಾಹೇ ನಮಸ್ತಂಗ ನೀಲೇ ನಮಸ್ತಂಗ ನಾದೇ ನಮಸ್ತಂಗ ಶೇದೇ ನಮಸ್ತಂಗ ಗಾಧೇ ನಮಸ್ತಂಗ ಗಂಜೇ ನಮಸ್ತಂಗ ಪಂಜೇ ನಮಸ್ತಂಗ ಉದಾರೇ ನಮಸ್ತಂಗ ಪಾರೇ ನಮಸ್ತಂಗ ಸು ಏಕ ನಮಸ್ತಂಗ ನೇಕ ನಮಸ್ತಂಗ ಪೂತೆ ನಮಸ್ತಂಗ ಜುಪ್ಪೇ ನಮಸ್ತಂದ್ರ ಕರ್ಮೇ ನಮಸ್ತಂದ್ರ ಪರಮೇ ನಮಸ್ತಂದ್ರ ದೇಶೇ ನಮಸ್ತಂದ್ರ ಬೇಸೇ ನಮಸ್ತಂದ್ರ ನಾಮೇ ನಮಸ್ತಂದ್ರ ಕಾಮೇ ನಮಸ್ತಂದ್ರ ದಾತೆ ನಮಸ್ತಂದ್ರ ಕಾತೆ ನಮಸ್ತಂದ್ರ ದೂತೆ ನಮಸ್ತಂಗ ಭೂತೆ ನಮಸ್ತಂಗ ಲೋಕೆ ನಮಸ್ತಂಗ ಶೋಕೆ ನಮಸ್ತಂದ್ರ ತಾಪೆ ನಮಸ್ತಂಗ ತಾಪೆ ನಮಸ್ತಂದ್ರ ಮಾನೆ ನಮಸ್ತಂಗ ನಿಧಾನೆ ನಮಸ್ತಂಗ ಗಾಹೇ ನಮಸ್ತಂಗ ಬಾಹೇ ನಮಸ್ತಂತ್ರ ಬರ್ಗೇ ನಮಸ್ತಂಗ ಸರ್ಗೇ ನಮಸ್ತಂಗ ಪ್ರಭೋಗೇ ನಮಸ್ತಂಗ ಸುಜೋಗೇ ನಮಸ್ತಂಗ ರಂಗೇ ನಮಸ್ತಂಗ ಪಂಗೇ ನಮಸ್ತಂಗ ಅಗಮ್ಯ ನಮಸ್ತ ಸರಮ್ಯ ನಮಸ್ತಂಗ ಜಲಾಶ್ರಯ ನಮಸ್ತಂಗ ನಿರಾಶ್ರಯ ನಮಸ್ತಂಗ ಜಾತೆ ನಮಸ್ತಂಗ ಪಾತೆ ನಮಸ್ತಂಗ ಆಮಜ್ವೇ ನಮಸ್ತ ಅಜ್ವೇಯ ದೇಶಂಗ ದೇಶೇ ನಮಸ್ತಂಗ ಪೇಸೇ ನಮಸ್ತಂದ್ರ ತಾಮೇ ನಮಸ್ತಂದ್ರ ಬಾಮೇ ನಮೋ ಸರ್ವಕಾಲೇ ನಮೋ ಸರ್ವದಯಾಲೇ ನಮೋ ಸರ್ವರೂಪೇ ನಮೋ ಸರ್ವಭೂಪೇ ನಮೋ ಸರ್ವಖಾಪೇ ನಮೋ ಸರ್ವಥಾಪೇ ನಮೋ ಸರ್ವಕಾಲೇ ನಮೋ ಸರ್ವಪಾಲೇ ನಮಸ್ತಸ್ದೇವೇ ನಮಸ್ತಂಗ ಪೇವೇ ನಮಸ್ತಂಗ ಆಜನಮೇ ನಮಸ್ತಂಗ ಸೋಭನಮೇ ನಮೋ ಸರ್ವಗೌಣೇ ನಮೋ ಸರ್ವಭೌನೇ ನಮೋ ಸರ್ವರಂಗೇ ನಮೋ ಸರ್ವಭಂಗೇ ನಮೋ ಕಾಲಕಾಲೇ ನಮಸ್ತಸ್ದ್ಯಾಲೇ ನಮಸ್ತಂಗ ಭರ್ಣೇ ನಮಸ್ತಂಗ ಅಮರ್ಣೇ ನಮಸ್ತಂಗ ಜರಾರಂಗ ನಮಸ್ತಂಗ ಕೃತಾರಂಗ ನಮೋ ಸರ್ವತಂದೇ ನಮೋ ಸತಬಂದೇ ನಮಸ್ತಂದ್ರ ಸಾಕೇ ನಮಸ್ತಂದ್ರ ಬಾಕೇ ನಮಸ್ತಂಗ ರಹೀಮೇ ನಮಸ್ತಂಗ ಕರೀಮೇ ನಮಸ್ತಂಗ ಅನಂತೇ ನಮಸ್ತಂಗ ಮಹಂತೇ ನಮಸ್ತಸ್ತರಾಗೇ ನಮಸ್ತಂಗ ಸುಭಾಗೇ ನಮೋ ಸರ್ವಸೋಖಂ ನಮೋ ಸರ್ವಪೋಖಂ ನಮೋ ಸರ್ವಕರ್ತಾ ನಮೋ ಸರ್ವರ್ಥಾ ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ ನಮೋ ಸರ್ವದಯಾಲೇ ನಮೋ ಸರ್ವಪಾಲೇ ಚಾಚರಿ ಶಂದ ತ್ವ ಪ್ರಸಾದ ಅರೂಪ ಹೈ ಅನೂಪ ಹೈ ಅಜೂ ಹೈ ಭೂ ಹೈ ಅಲೇಖ ಹೈ ಅಪೇಖ ಹೈ ಅನಾಮ ಹೈ ಅಕಾಮ ಹೈ ಅತೇ ಹೈ ಅಪೇ ಹೈ ಅಜೀತ ಹೈ ಅಪೀತ ಹೈ ತ್ರಮಾನ ಹೈ ನಿಧಾನ ಹೈ ತ್ರಿವರ್ಗ ಹೈ ಸರ್ಗ ಹೈ ಅನಿಲ ಹೈ ಅನಾದ ಹೈ ಅಜೇ ಹೈ ಅಜಾದ ಹೈ ಅಜನ್ಮ ಹೈ ಅಪರ್ಣ ಹೈ ಭೂತ ಹೈ ಅಪರ್ಣ ಹೈ ಅಗಂಜ ಹೈ ಪಂಜ ಹೈ ಚೂಜ ಹೈ ಅಚಂಜ ಹೈ ಅಮೀಕ ಹೈ ರಫೀಕ ಹೈ ಅತಂಧ ಹೈ ಅಬಂಧ ಹೈ ನಿರ್ಭೂಜ ಹೈ ಅಸೂಜ ಹೈ ಅಕಾಲ ಹೈ ಅಜಾಲ ಹೈ ಅಲಾ ಹೈ ಅಜಾ ಹೈ ಅನಂತ ಹೈ ಮಹಂತ ಹೈ ಅರೀಕ ಹೈ ನಿರ್ಸರೀಕ ಹೈ